0: ഹലോ
1: ഹലോ
0: ഗുഡ് മോർണിംഗ്
1: ഗുഡ് മോർണിംഗ് സാർ
0: കനാ ഉയ ബിരബനോ
1: ഒനാ മയരകൈ നൗരി ഉംബി ബിനാനെ സാർ
0: ബിനാ തരാം നോക്ഷരി ക്രം വൈസൈ താസി കി തക്ഫിയു
1: സാർ ഹജിത ബിജു ഖേകി മേഡം ബിജു നകി ബതോ
0: ഓ ഹോയ് ഹോയ്
1: അമ്നെ നുങ്ങൈ ജെ തോ മാന കുംബ ഇത്ത തവാ പിസാ കോൻഗി പിസാ കോൻ നിങ്ങോൻ ഗി ചിന്താ പിസാ കോനെ തബുദോ
0: ഫിലിം
1: അതി കാജെ ഗി മേഡം
0: ഫിൽമ മിങ് ദോം തങ്ക ഹൈ വ്യൂ ഫിഷാ കോൺ ഹോയം തങ് യെങ് ജഗെ ഫിഷാ കോൺ സി അകസ്മാനി ഇംഫാൽ ദ ലൈത്രി അതോപ ഇസൈ മ ഖൻബി ര ദിയം നുങ്ങൈ നി
1: അദു ഒരഗന സാർ കനോഗി ഇസൈ ദോന താജ രഗെ
0: ഹോയ്
1: ಮಾನದಿ ಕೊಂಬದಿ ದಾದಿ ತಾನಿಂಗ ಬನೆ ಅದು ಬೋ
0: ಹೋಯ್ ತಕ್ಫಿಯು
1: ಬಲಾನ ಕೊಂಬ ಹಂಗಾ ಮರು ಪುಖಾಯ ಬಗಿ ಕೋ
0: ಹೋಯ್ ಹೋಯ್
1: ತಾರ ಬಲಾನ ಕನೋಗ ಸುಮಿ ಕುಮಾರ ಗ ಕೈನೆ ರೋ ಕಂದ ಬಲಾನ ಕು ಥಿ ಥಿ ಬಿ ಸೈ ದೋ
0: ತಾರ ಕನಿ ಯಾದ್ರ ಬ ತೋ ವೈ ಸೈ ಸಿ ಹೋಯ್ ದೋ
1: ರಾ
0: ಯಂ ಫಜಬ ಸೈ ಯಂ ಸು ಕನ್ ಬಿ ರೆ ಕರಿ ತೋ ಬಿರಂ ಬನ ಹೋಜಿ ಸಿ ಬೋ
1: ಚಾರ್ಗಿ ಪ್ರೋಗ್ರಾಮ್ ಜಿ ಗಾಯ್ ಗಾಯ್ ನ ಸಾಕ್ ಥುಂ ಜರಂ ಬನೆ ಸಾ
0: ಹೋಯ್ ಹೋಯ್ ಕರಿ ಮಥೆಲ್ ತೋ ವಿರಗೆ ಗಸಿದಿ
1: ನಸಿದಿ ಪಾನ್ ಗ ಸೋರೈ ಗ ಪತ ಥುಂ ಗೆ ದುಗ ಐನ ಫೋನ್ ಜಿ ಯಾ ನಾ ನ ಜು ಫಂಗ ಜರೆ ಯಂ ನೋ ಗಾಯ್ ಜರೆ ಸಾ
0: ಹೋಯ್ ಹೋಯ್ ಹಾನ್ ಬ ಕೋಲರ್ ಸು ವೇರೆ ಕನ್ ಬಿರಕ್ ಪಾ ಹಂಗಾ ಮರು ಪೋಖೈ ಬಿ ಫಿಲ್ಮ್ ದಗಿ ಮಂದಾಕಿನಿ ನ ಸಕ್ ಪಾ ಹೋ ಥವೈ ಹೈನ ಸಕ್ ಪೈ ಸೈ ಸಿ ಹೇರೋಜಿ ನೌರಿ ಬಮ್ನಾ ಸೈರಿಂಗ್ ಬೈ ಸೈ ನಿ ದುಗ ಸುರ್ಜಿ ನ
1: ಸಂಗ್ ಬಿ ಸಿ ಲಾಗ್ ನೋ ಬಾ ನ
0: ಇಸೈಸಿ ಯಾಮ್ ಪಾಮ್ಜನ ಖನ್ಬಿರೆ ಈ ಮತಿ ಅಮ್ತ ಗಂಗ್ಬಿರದಿ ಯಾಮ್ ನುಗಾಯ್ನಿ ಸಕ್ ಉಬದಿ ನತ್ತೆ ಖೊಂಜಿಲ್ದ ಅಖೋಗಿ ಪಾಮ್ಜಬಗಿ ಇಸೈ ಖಲ್ಲಗ ಮ್ಯಾಮ್ದ ತಾನಿಂಗ್ಬ ಮತಿ ಅಮಖಕ್ತ ಗಂಗ್ಬನಿ ಥೊಯ್ದೋಗ್ನ ಕಾಯ್ದಬರು ಖಲ್ಲಿ ಅದುಬು ಥಾಗಚರಿ ಸರುಗ ಯಾಬಿರಕ್ಪ ಫೋನ್ ತೌಬಿರಕ್ಪ ಇಸೈಸಿ ಮ್ಯಾಮ್ ಪುನ ತಮಿನರಸಿ ಖುದೋಲ್ ತಮ್ಜರಿ
1: ಥಾಗಚರಿ
0: ಥಾಗಚರಿ

ನುಂಗ್ಸಿನಿಂಗಾಯ್ಬು ಹೌರಕ್ಲಿ ಇನಾಕ್ತ ನಕ್ನಂದೈ ಹನ್ನಿಂಗ್ಲಕ್ಲಿ ಥಮೊಯ್ನ ಹೈರಿ ಥಮ್ಲೋ ನಂಗ್ತಬು ಇನಾಕ್ತ ಖಲ್ಲಿ ವಖಲ್ನ ನಂಗ್ತಗಿ ಶೋಲಿ ನಮಿಂಗ್ತಬು ಒಯ್ಹನ್ನಿಂಗ್ಲಿ ನಂಗ್ತನ ಐಗಿ ಥಮೊಯ್ಗಿ ಮಪು ಖುದೋಲ್ಗಿ ಮಂಗಾಶುಬದ ಲೌಬಿರಸಿ ಕೈಕೋ ಯುಮ್ನಾಮ್ಗಿ ನೈತೋಮ್ ಖೊಂಜಿಲ್ದ ಸುಸ್ರೂ ಥೇಮ್ಸ್ನ ಸೈರೇಂಗ್ಬ ಗ್ಲಿಷನ್ ಥೌದಾಮ್ನ ಶೈರಾಂಗ್ಬ ನಕ್ನ ಶಾತ್ಲುಕೋ

ಮಹಿಷಾಸಿಬು ಕರಂ ಖಾಂಗನಿ ತಂಬೀರಂದ ಪುನ್ಶಿನ ನಹಾಕ್ ಯಾವುದನ ಹಿಂಗು ಹೈಬೀರಂದ ಮಿತ್ಲೋ ಪಿರಾಂಗ್ನ ಕಂಗ್ದನ ಲೇಲ್ಹೌರಿ ಲಘನಿಂಗ್ದವ ಮಿಕ್ಕುಬ್ ಅಮಬು ಪುನ್ಶಿಗೆ ಲೊಯ್ನದುನ ಹಿಂಗ್ಬ ತಾರಬದ ಲೈಹೌರಿ ಲೇಪ್ದನ ನಿಂಗ್ಸಿಂಗ್ದುನ ನಹಾಕ್ಬು ತಾಹೌರಿ ನುಂಶಿ ಮಮೀಶು ಥಮೊಯ್ದ ಮಯೇಕ್ಲಾರಬ ಮಜ್ಜೂನ ಹಲ್ಲಕ್ಲರೊಯ್ದಬಿ ನಂಗ್ಬುದೆ ಪುಕ್ನಿಂಗೆ ಥಾಜಬಗಿ ಅಪಿಕ್ಬ ಥೌಮೈ ಮಂಗಾಲ್ ಅಮನ ಲಾಖಿನಿ ಖನ್ನ ಐಹೌರಿ ಅಸುಮ್ನ ಅಸುಮ್ ಅದುಬು ನುಂಶಿ ನುಂಶಿನ ಕೈನ ಕ್ರಬಿ ನಂಗ್ಬುದೆ ಗೌರರೊಯ್ ಚಿನ್ಬ ಅಲ್ಲಾನ ಲೈಖ್ರಸನು ನುಂಶಿಬದೆ ಲೇಂಗ್ದನ ಅದುಮಗ್ ಖುದೋಗಿ ಅರೊಯ್ಬದ ಲೌಬಿರಸಿ ಜಾನ್ನಿಂಗ್ ಥೌಗಿ ಖೊಂಜಿಲ್ದ ಮಸಾಮಕ್ನ ಸೈರೆಂಗ್ಬ ಲಂಚೇನ್ಬ ಲೈಶ್ರಮ್ನ ಸೈರಾಂಗ್ಬ ಗೌರರೊಯ್